0: ರಂಗಾ ಉದಯದೇಶ್ ಮೇರು ಎವರೆಸ್ಟ್
1: ಯೋ ಕೃಷ್ಣ ಸಾರ್ ಎಫ್ ಎಂ
2: 94 ಮೆಗಾಹರ್ಟ್ಸ್ ಕೃಷ್ಣ ಸಾರ್ ಜತ್ತಿಗೆ ದೇಶ್.

0: ರಂಗಾ ಉದಯ್ ದೇಸ್ ಮೇರು ಎವರೆಸ್ಟ್
1: ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇನ್ ದಿಸ್ ಸಾಂಗ್ ಆನ್ ಇಸ್ಟೇ ಟ್ಯೂನ್.